0: जो आवाज लगाई चोटी कर दूंगा।
1: ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸಂಕಿರ್ತಿ ಸ

0: ಚತುರ ನಾರ ಕರ್ಕೆ ಸಿಂಗಾರ ಬಡಿ ಹೋಶಿಯಾರ
1: ಮೇರೆ ಮನ್ ಕೆ ದ್ವಾರ ಯೇ ಘುಸತ ಜಾತ್ ಅಪ್ನೇ ಹಿ ಜಾಲ್ ಮೇ ಫಸತ ಜಾತ್ ಅಬ್ ಮರತ

ಅಶ್ವಿನ್ ಶುಕ್ಲಾ ನವಮಿ ದಿನೆ ಶುಂಭ ನಿಶುಂಭ ಮರ್ದಿನಿ ಮಹಾದುರ್ಗಾ ಪ್ರಾದುರ್ಬಭೂವ್. ಅತಃ ಉತ್ಸವೋಯಂ ದುರ್ಗಾನವಮೀ ರೂಪೇಣ ನವರಾತ್ರ ಪೂಜಾ ರೂಪೇಣ ವಾ ಪ್ರಚಲಿತಃ. ಶರತ್ಕಾಲೇ ಭಗವತ್ಯಾ ಮಹಾಪೂಜಾ ಭವತೀತಿ ನಿಯಮಮನುಸೃತ್ಯ ಸಮಸ್ತೇಪಿ ಭಾರತೇ ಧರ್ಮನಿಷ್ಠಾ ಆಸ್ತಿಕ ಜನಾ ನವರಾತ್ರ ಮಹೋತ್ಸವೇ ಭಗವತ್ಯಾ ಸಮರ್ಚನಂ ಕುರ್ವಂತಿ. ನವಮೀ ಪರ್ಯಂತಂ ನವದಿನಾನಿ ನವರಾತ್ರ ರೂಪೇಣ ಜ್ಞಾಯಂತೆ. ನವದಿನ ಪರ್ಯ